ಸಗತದಿಂಗಿಣದು ಜನ ಜನ ಜನದಲ್ಲಿ ಬೆತ್ತರಿ ಗಿಡದಿ ಜಣುತ ಜಣುತದಿ ಸಗತದಿಂಗಿಣದು ಜನ ಜನ ಜನದಲ್ಲಿ ಭಕ್ತರು ಮುರಿವರ್ಗಳಿಗೆ ಮಯಾರ್ಗಳು ಪುಗೈ ಪಾಡವು ಪುನಸೆ.